ಮನು ಮದೆ ಸದಣಿ ಕುದವರಿ ದಳೆ ಅದ ಮನು ಮದೆ ಸದಣಿ ಕುದವರಿ ದಳೆ ಲಾಲ ರಂಗಿ ಫೂಲ ತುಜಾ ಗಾಲಾವರಿ ಕುಲೆ ಲಾಲ ರಂಗಿ ಫೂಲ ತುಜಾ ಗಾಲ